ಇತರುವಿ ಕಡಕ್ಕೆ ಮಂಡೆ ಒಂಡೆ ಮಂಡೆ ಸರತ್ತೋ ಬಾಪ ಅಂಬಿ ಅನಸಿಯೋ ಚಾಂಬುವಂ ಎಲೋ ಎಲೋ ಸರತ್ತೋ ಸಾಂಬಾ ಸಕಲಿಯನ್ ಸರತ್ತೋ ಪೀರ್ಯಂ ತುಮ ಉಂತು ಮಾಕನ್ ಒಚುಕ್ಕುಯ್ ಜೋ ಆಯ್ಯ ಕಚ್ಚ ಬಾಸು ಒಗಾಯೆ ಕೋಲ ಸರಿ ಸಮ.